0: ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಓಂ ಭೂರ್ಭುವಃಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್.
1: ಬಿಎಫ್ಬಿಎಸ್ ಗೋರ್ಖಾ ರೇಡಿಯೋಮಾ ಮ ಪಂಡಿತ ಭೀಷ್ಮರಾಜ ನಿರೌಲಾಕೋ ಪ್ರಾತಃಕಾಲೀನ ಅಭಿವಾದನ್ ನಮಸ್ಕಾರ. ಆಜ ನಾಗಪಂಚಮೀ ಪರ್ವ, ಯಸ್ ಪರ್ವಕ್ಕೆ ಅವಸರಮಾ ಎಟಾ ಸಾನೋ ವಿಶೇಷ ಸಾಮಗ್ರಿ ಲಿಯರ ಆಯ್ಕು. ನೇಪಾಲಿ ಸಂಸ್ಕೃತಿ ಸಹಿಷ್ಣು, ಉದಾರ ರ ಪರೋಪಕಾರೀ ರ ಸರ್ವವ್ಯಾಪಿ ಛ. ನೇಪಾಲಿ ಸಂಸ್ಕೃತಿ ಮಾನಿಸ್ಕು ಮಾತ್ರ ಹೈನ ಪಶುಪಕ್ಷಿ ಆದಿ ಜೀವಜಂತುಹರುಕು ಪನಿ ಸಹ ಅಸ್ತಿತ್ವ ಸ್ವೀಕಾರ ಗರಿಂಛ. ಅತ ಹಾಮ್ರೋ ಸಂಸ್ಕೃತಿ ರ ಸಭ್ಯತಾಮಾ ನಾಗಹರುಕು ಸರ್ಪಹರುಕು ಪನಿ ಪೂಜಾ ಹುಂಚ. ಸರ್ಪ ಅರ್ಥಾತ್ ನಾಗ ಜಾತಿಕೋ ಪೂಜಾ ಗರ್ನಕ ಲಾಗಿ ನಾಗಪಂಚಮೀ ಚಾಡ್ ಮನಾಇಂಚ. ಶ್ರಾವಣ ಶುಕ್ಲ ಪಂಚಮೀ ತಿಥಿಮಾ ಮನಾಇನೆ ಯು ಉತ್ಸವ ನಾಗಪಂಚಮೀಕಾ ನಾಮಲೆ ಪ್ರಸಿದ್ಧ ಭಯಕು ಛ. ಯಸ್ ದಿನಮಾ ಘರ್ಘರ್ಕಾ ಮೂಲ ಢೋಕಾ ರ ಬಾಹಿರಕಾ ಢೋಕಾಹರುಮಾ ನಾಗ ದೇವತಾಕೋ ಚಿತ್ರ ಟಾಂಚ್ನೆ ಚಲನ್ ಛ. ನೇಪಾಲಿ ಲೋಕಕಲಾಮಾ ಸಮೇತ ನಾಗ ಅಂಕಿತ ಚಿತ್ರಕ್ಕೆ ಮಹತ್ವಪೂರ್ಣ ಸ್ಥಾನ ರಹಿಆಕ. ಶೇಷ ನಾಗಮಾ ಶಯನ ಗರೆಕಾ ಭಗವಾನ್ಕು ಚಿತ್ರ ಘರಕ್ಕೆ ಮೂಲದ್ವಾರ ರ ಬಾಹಿರಕ್ಕೆ ಢೋಕಾಮಾ ಟಾಸ್ನುಕಾ ಪಛಾಡಿ ವಿಭಿನ್ನ ಧಾರ್ಮಿಕ ಭಾವನಾರು ಮಾತ್ರ ನಭಾಯರ ಸುರಕ್ಷಾಕ್ಕೆ ಭಾವನಾ ಪನಿ ಜೋಡಿಯೇಕ ಛ. ನಾಗಲಾಯಿ ಪಾನಿ ರ ವರ್ಷಕಾ ದೇವತಾಕ ರೂಪಮಾ ಮಾನಿಂಚ. ಸಮಯಮಾ ವರ್ಷಾ ಹೋಸ್ ರ ವರ್ಷಾಯಾಮಮಾ ಬಾಡಿಬಾಟ ಜನಧನ್ಕು ಹಾನಿ ನಹೋಸ್ ಭನ್ನೆ ಹೇತುಲೆ ನಾಗಕ್ಕೆ ಪೂಜಾ ಗರಿ ನಾಗಪಂಚಮೀ ಮನಾವನು ಹಾಮ್ರೋ ಕೃಷಿ ಪ್ರಧಾನ ದೇಶಕ್ಕೆ ಲಾಗಿ ಅತ್ಯಂತೈ ಮಹತ್ವಪೂರ್ಣ ಛ. ನಾಗಪಂಚಮೀಮಾ ನಾಗ ಅರ್ಥಾತ್ ಸರ್ಪಲಾಯಿ ದೂಧ ಖಾನದಿ ಪೂಜಾ ಗರಿಂಛ. ಹಾಮೀ ಕಹಾ ಮಂದಿರಹರುಮಾ ನಾಗಕ್ಕೆ ಆಕೃತಿ ಬನಾಯರ ನಾಗ ಜಾತಿ ಪ್ರತಿ ಶ್ರದ್ಧಾ ರ ಸಹ ಅಸ್ತಿತ್ವ ಪ್ರಕಟ ಗರೆಕು ದೇಖ್ನ ಪಾಯಿಂಚ. ಯಸರಿ ಸೃಷ್ಟಿಕಾ ಪಾಲನಕರ್ತಾ ವಿಷ್ಣುಲಾಯಿ ಶಾಂತ ಆಕಾರಂ ಭುಜಗ ಶಯನಂ ಭಂದೈ ಸರ್ಪಹರುಕು ಬಿಛ್ಯೌನಾ ಬನಾಯಿ ಸುತೆಕಾ ಶಾಂತಿಕಾ ಮೂರ್ತಿಕ ರೂಪಮಾ ಲಿನ ಸಕಿಂಚ. ಶ್ರೀಕೃಷ್ಣಲಾಯಿ ಜನ್ಮನೆ ಬಿತ್ತಿಕೈ ವಸುದೇವಲೆ ಯಮುನಾ ತರಾಉಂದಾ ಠೂಲೋ ಪಾನಿ ಪರಿರಹೆಕ ಹುಂದಾ ನಾಗರುಲೆ ಛಾತಾ ಬನಿ ಪಾನಿಬಾಟ ರಕ್ಷಾ ಗರೆಕಾ ಥಿಯೆ. ಭಗವಾನ್ ಶಂಕರಲೆ ತ ಸದಾ ಸರ್ವದಾ ಆಫ್ನು ಮಾಲಾ ನೈ ಲಗಾಯಿ ಸರ್ಪಕೋ ಸಮ್ಮಾನ ಗರೆಕೋ ಸ್ಪಷ್ಟ ಛ. ಯಸರ್ಥ ನಾಗ ಪೂಜಾ ನೇಪಾಲಿ ಸಂಸ್ಕೃತಿಕ ಪ್ರಾಚೀನ ಉತ್ಸವ ರಹಿಆಕ ಛ. ವೈದಿಕ ಧರ್ಮ ಬೌದ್ಧ ಜೈನ ಆದಿ ಧರ್ಮಕ ಸಾಥ ಮಾ ಸಮೇತ ನಾಗ ಪೂಜಾಕು ವಿಶೇಷ ಸಮನ್ವಯ ಭಯಕ್ಕೆ ಪಾಯಿಂಚ. ಪುರಾಣಹರುಮಾ ಪನಿ ನಾಗ ಪೂಜಾಕು ಉಲ್ಲೇಖ ಗರೆಕ ಪಾಯಿಂಚ. ಗರುಡ ಪುರಾಣಮಾ ನಾಗಪಂಚಮೀಮಾ ನಾಗ ಪೂಜಾ ಗರೆಪಿ ಸುಖ ಸಮೃದ್ಧಿ ಪಾಯಿಂಚ ಭನೆರ ಉಲ್ಲೇಖ ಗರಿಯೇಕು ಛ. ತ್ಯಸ್ತೈ ಗರೆರ ಸ್ಕಂದ ಪುರಾಣಮಾ ಪನಿ ನಾಗಪಂಚಮೀಕ ಮಹತ್ವಕ್ಕೆ ಬಾರೇಮಾ ಚರ್ಚಾ ಗರಿಯೇಕು ಛ. ನಾರದ ಪುರಾಣ ಅನುಸಾರ ನಾಗಪಂಚಮೀಕಾ ದಿನ ನಾಗ ಪೂಜಾ ಗರ್ನಾಲೆ ರ ನಾಗಹರುಲಾಯಿ ದೂಧ ಪಾನ ಗರಾಉನಾಲೆ ಸರ್ಪದಂಶಬಾಟ ಅಸಾಮಯಿಕ ಮೃತ್ಯುಬಾಟ ಬಚಾವು ಹುಂಚ ಭನ್ನೆ ಕುರಾ ಉಲ್ಲೇಖ ಭಯಕ ಛ. ತ್ಯಸ್ತೈ ಗರೆರ ಭವಿಷ್ಯ ಪುರಾಣಮಾ ಪನಿ ನಾಗರಕ ಪೂಜಾ ಅರ್ಚನಾ ಗರಿ ಪರ್ಯಾವರಣಲಾಯಿ ವಾತಾವರಣಲಾಯಿ ಸಂತುಲಿತ ರಾಖ್ನುಪರ್ನೆ ಕುರಾಕ ಚರ್ಚಾ ಪಾಯಿಂಚ. ತ್ಯಸ್ತೈ ವರಾಹ ಪುರಾಣ ಅನುಸಾರ ಬ್ರಹ್ಮಕಾ ದಶ ಮಾನಸ ಪುತ್ರಹರು ಮಧ್ಯೆಕಾ ಜೇಠಾ ಛೋರಾಕ ನಾಮ ಮರೀಚಿಕಾ ಕಶ್ಯಪ ಥಿಯೋ. ಉನ್ಲೆ ದಕ್ಷಕೇ ಛೋರಿ ಕದು ರ ಬಿನತಾಸಂಗ ವಿವಾಹ ಗರೆ. ತ್ಯಸಪಿ ಕದುಕೋ ಗರ್ಭಬಾಟ ಅನಂತ ವಾಸುಕಿ ಪದ್ಮ ಮಹಾಪದ್ಮ ಕಂಬಲ್ ಕರ್ಕೋಟಕ ಶಂಖ ಆದಿ ನಾಮ ಗರಿರಹೆಕಾ ನಾಗ ಜಾತಿಕಾ ಛೋರಾರು ಜನ್ಮಿಯೆ. ನೇಪಾಲಕೋ ಕಾಠ್ಮಂಡು ಉಪತ್ಯಕಾಮಾ ಪನಿ ಪಹಿಲೆ ಎಟಾ ಠೂಲೋ ಪೋಖರಿಕಾ ರೂಪಮಾ ಥಿಯೋ ಜಸ್ಮಾ ನಾಗರು ಬಸ್ತೆ ಭನ್ನೆ ಪ್ರಸಿದ್ಧಿ ಛ. ನಾಗರುಕಾ ಸಂಬಂಧಮಾ ದುಯಟಾ ಕಥಾ ಉಲ್ಲೇಖನೀಯ ಛನ್. ಎಟಾ ಕಥಾ ನಾಗ ರ ಗರುಡಕೋ ಸಂಘರ್ಷಕ್ಕೆ ಸಂಬಂಧಿತ ಛ ಭನೆ ಅರ್ಕೋ ಜನ್ಮೇಜಯಕ್ಕೆ ನಾಗ ಯಜ್ಞಸಂಗ ಜೋಡಿಯೇಕ ಛ. ನಾಗ ಯಜ್ಞಕ್ಕೆ ಕಥಾ ಅನುಸಾರ ಶಿಕಾರ ಖೇಲ್ನ ಗಾಯಕಾ ರಾಜಾ ಪರೀಕ್ಷಿತ್ಲೆ ಸಮಾಧಿಮಾ ಲೀನ್ ಭಯಕಾ ಶೃಂಗಿ ಋಷಿಲಾಯಿ ಎಟಾ ಮರೆಕ ಸರ್ಪಕ್ಕೆ ಮಾಲಾ ಲಗಾಇದಿನ್ಛನ್. ತ್ಯಸಪಿ ಋಷಿಕಾ ಛೋರಾಲೆ ರಾಜಾಲಾಯಿ ಜುನ್ ಮರೆಕ ಸರ್ಪಕ್ಕೆ ಮಾಲಾ ಮೇರಾ ಪಿತಾಲಾಯಿ ಲಗಾಯಕಾ ಛೌ ತೈ ಆಜಕ್ಕೆ ಸಾತೌ ದಿನಮಾ ಜೀವಿತ ಭಯ ತಿಮಿಲಾಯಿ ಡಸ್ನೆಛ ಭನಿ ಶ್ರಾಪ ದಿಯೆ. ಯಸರಿ ಸರ್ಪಕ್ಕೆ ಟೋಕಾಯಿಬಾಟ ಸಾತೌ ದಿನಮಾ ಪರೀಕ್ಷಿತ್ಕು ಮೃತ್ಯು ಭಯಪಿ ರಿಸಾಯಕಾ ಪರೀಕ್ಷಿತ್ಕಾ ಛೋರಾ ಜನ್ಮೇಜಯಲೆ ಠೂಲೋ ಸರ್ಪಯಜ್ಞಕ್ಕೆ ಆಯೋಜನ ಗರೆ. ಜುನ್ ಯಜ್ಞಕ್ಕೆ ಆಗೋಮಾ ಸರ್ಪರು ಭಸ್ಮ ಹುನ ಥಾಲೆ. ತ್ಯಸಪಿ ಆಸ್ತಿಕ ಋಷಿಲೆ ಜನ್ಮೇಜಯಲಾಯಿ ಸಮ್ಝಾಯರ ಭನೆ ಧರ್ಮ ರ ಸಂಸ್ಕೃತಿಮಾ ಸಬೈಕ ಅಸ್ತಿತ್ವ ಸಮ್ಮಾನಜನಕ ಛ. ಅತ ಯಸರಿ ಸರ್ಪಹರುಲಾಯಿ ಮಾರಿ ಬದಲಾ ಲಿನು सह अस्तित्वको अथवा सँगै बस्ने भावनाको विपरीत छ र यो संस्कृतिको प्रतिकूल छ। यज्ञमा सर्पहरू भस्म भइरहेका छैनन्, अपितु तिम्रो मर्यादा नै भस्म हुँदैछ। यस्ता वचन सुनेपछि जन्मेजयले नाग यज्ञ गरेकोमा पश्चाताप गरी यज्ञ गर्न बन्द गरे र ऋषि आस्तिकको उपदेशबाट प्रभावित भएर जन्मेजयले घृणालाई प्रेममा बदलेर देश देशान्तरमा नागहरूको पूजा र आदर होस् भन्ने राजाको आज्ञा जारी गरे। यसरी कथाहरूमा, पुराणहरूमा, संस्कृतिमा, परम्पराहरूमा जुन कुनै रूपमा पनि नाग पूजाको कुनै न कुनै अस्तित्व रहिआएको छ। पारस्परिक प्रेम र सहअस्तित्वलाई लामो समयसम्म बनाउने नेपाली संस्कृतिको चिनारी बनेको यो नाग पञ्चमीका अवसरमा हामीले एकअर्काको अस्तित्व स्वीकार गरी संसारमा समता, सद्भाव र स्थायी शान्ति कायम गर्नुपर्छ भन्ने सन्देश यो चाडले दिएको छ। हाम्रो धर्मले केवल मानव मात्रको हित नसोची, केवल मानवको मात्र कल्याण नसोची, सम्पूर्ण प्राणीको नै हितको सन्देश यो नागपञ्चमीले दिएको छ। यस संसारमा बस्नु छ भने अरूको अस्तित्वलाई अवश्य स्वीकार गर्नुपर्छ र त्यो अरूको अस्तित्व स्वीकार गर्नमा नै आफ्नो जीवन सुखी हुन्छ। आफूलाई सम्मान चाहिन्छ भने अरूलाई पनि सम्मान दिनुपर्छ। यो सम्मान केवल मान्छेलाई, मनुष्यलाई मात्रै नभएर सम्पूर्ण प्राणी, वन्यजन्तु र प्रकृतिलाई माया गर्नुपर्छ। अरूलाई माया गर्न हाम्रो संस्कृतिले सिकाएको छ। हाम्रो संस्कृतिको महत्त्वपूर्ण पाटो पनि यही नै हो। अनि यी यस्ता सहअस्तित्वसँग जोडिएका चाडपर्वहरूलाई हामीले विदेशमा पनि जीवन्त राखौँ र यसैमा नै हामी सबैको कल्याण छ भन्दै आज नागहरूले हामी सबैको रक्षा गरून् भन्ने कामना गर्दै बिदा चाहन्छु। नमस्कार।